ಇಶಿಕ್ಕಿ ಮಿನು ಮಿನು ಹಾಬಿ ಖುಷಿಕ್ಕಿ ಜಿಲ್ಲು ಜಿಲ್ಲು ಬೀಬಿ ಬಿಂದುನ್ ಹುಲ್ವೋ ರಿಂ ಜಿನ್ ಜಿನ್ ಜಿನ್ ಜಿನ್ನ ಪಸಿಕ್ಕಿ ಹಲ್ವೋ ಲೀ ಬೂಂಬಾ.